0: ಲೆಂಗಿಯ ಕೊಸ್ಕಿನ್ ಗುಲ್ವನ ಓರ ಲೆಂಗಿಯ ಕೊಸ್ಕಿನ್ ಗುಲ್ಸನ್ನ ಲೆಂಗಿಯ ಕೊಸ್ಕಿನ್ ದ ಗುಲ್ಸನ್ನ ತನೆ ಮಮ್ಮ ಶಿಫ್ಟಾಯ ಗುಲ್ಸನ್ನ ಚವನ್ ಚಕ್ರಮಾಯ ದ ಗುಲ್ಸನ್ನ ಓರ ಲೆಂಗಿಯ ಕೊಸ್ಕಿನ್ ಗುಲ್ಸನ್ನ ಆವಿರೋ ನಿಮ್ಗೆರು ಶಿವರೋ ನಮ್ಮನ್ನವಾಕೋದೆ ಮಾಲಂ ನ ಸಾರ ಕ್ರಮ ಎಸೋದು ಸಂಜೆ ಬಾಬರನ್ಸ ಕತ್ತು ಹೋಯ ಸೆಂಡ್ ಸಂಜೆ ಮೋಟೋನ್ಸ ಕತ್ತು ಹೋಯ ಸೆಂಡ್ ಸವಾನ್ಸ ಕತ್ತು ಹೋಯ ಆದ ಜವ ಆಜಿ ಕತ್ತು ಹೋಯ ಆದ ಸಂಜೆ ಜವಾನ್ಸ ಕತ್ತು ಹೋಯ ಆದ ಮಿನಿ ಸಾನ್ಸ ಕತ್ತು ಹೋಯ ಸೆಂಡ್ ಪುರಾಶನ್ಸ ಕತ್ತು ಹೋಯ ಸೆಂಡ್ ತುರಾಲಿಂಗ್ಸ ಕತ್ತು ಹೋಯ ಸೆಂಡ್ ತಿರಿಂದ ಕತ್ತು ಹೋಯ ಸೆನ್ ತಿರಿಗಂದ ಕತ್ತು ಹೋಯ ಸೆಂಡ್ ಸಂಜೆ ಕರೆಂದ ಕತ್ತು ಹೋಯ ಕತ್ತು ಕತ್ತು ಕಕ್ಕದು ಗೊಂದು ರುವತ್ತು ಕತ್ತು ರುವತ್ತು ಕತ್ತು ಹೋಯವ ಗಾಂಗ್ ಕತ್ತು ಚಿದಾತು ಕತ್ತು ಓವಿಸ್ನಮ್ನು ಚಿದಾತು ಕತ್ತು ಮಾಲುಮ್ ನಸಾರ ಕ್ರಮ ಎಸದು ಶಂಕುರೆಂದ ಕತ್ತು ಯಸೆಂದ ಅಗೋಗೊಂದ ಕತ್ತು ಯ ಅಗೋಗೊಂದ ಕತ್ತು ಯಸೆಂದ ರುವತ್ತು ಕತ್ತು ಬಯಗೊಂದು ರುವತ್ತು ಕತ್ತು ರುವತ್ತು ಕತ್ತು ಕಡಗೊಂದು ರುವತ್ತು ಕತ್ತು ತದಾ ಕಸು ಎಸೋ ಸಂಜಿ ತದಾನೆ ಕಸು ಎಸೋದು ಒಂದೊಂದ ಕತ್ತು ಒಂದ ಕತ್ತು ಯಸೆನ್ ಸಂಜಿ ಫೆಸೊಂದ ಕತ್ತು ಯಸೆಂಡ್ ಸಂಜಿ ಫೊಂದಾಂಜ ಕತ್ತು ಯಸೆಂಡ್ ಸಂಜಿ ಮೋಟೊಂದ ಕತ್ತು ಯಸೆಂಡ್ ತಹತು ಕತ್ತು ನಪ್ತಾದ ಕತ್ತು ಕಂಠೀಲ ನಪ್ತಾದ ಕತ್ತು ಕಂಠಿ ಗಂಧ ನಪ್ತಾದ ಕತ್ತು ಲಡೋದು ಕತ್ತು ಯಾದಿ ಕಮ್ನು ಲಡೋದು ಕತ್ತು ಪುರಾಶ್ವಂಸ ಕತ್ತು ಯಸೆನ್ ತಿರಿಗಂಜ ಕತ್ತು ಯಸೆನ್ ತಿರಿಂಜ ಕತ್ತು ಯಸೆನ್ ತಿರಿಂಜ ಕತ್ತು ಯಸೆನ್ ತಿರಲಿಂಗ ಕತ್ತು ಯಸೆನ್ ಲಡೋದು ಕತ್ತು ಯಾದಿ ಕಮ್ನು ಲಡೋದು ಕತ್ತು ತದಾನೆ ಕತ್ತು ಯಸೋ ಒಚಾದು ನೋಜಾನಾದೋ ಕಾಮುಗೊಂದು ಯಾದೋದು ನೋಜಾನಾದೋ ಒಂದು ಮೊಟ್ಟು ಹೊಂಟಾದು ನೋಜಾನಾದೋ ಕೆಪಿನ್ನು ಕೊಂಜೋದು ನೋಜಾನವ ಸೆಂಡ್ ಸಂಜಿ ನೋಜಾನವ ಆದಾದೆ ಅಲ್ಲ ನೋಜಾನವ ಆದಾದೆ ಸಂಜಿಯ ನೋಜಾನವ ಆದಾದೆ ನಿಮ್ಮ ಸಾರ ಕ್ರಮ ಎಸೋದಿಯ ಸೆನ್ ಒಟಾದು ನೋಜಾನಾದ ಕಾಮುಗೊಂದು ಯಾದೋದು ನೋಜಾನಾದ
1: ಗಲಾಜೋರು ಆ ಮೀನಾ ರಾವರಂ ತುಮಂಗನಾ ಫಲೆಂಜಾರಿ ಗನಾರು ಕುರ್ನೋಜ ಕೊತನಾರು ಕಣತು ಒನೆ ಜಸ್ಟಿ ಫರಸ್ ಕಮ್ದೋನಿ ಕುತುಂಗುಲೆದ ಕ್ರಣಿನ ಕರ ನಾರೋನಿ ಫರಸ್ ಕಮ್ ಶಿಮಾಲನ್ ದಿಯೋಲ್ ವಾಯಮನದ ಫರುಮ್ಯನ ನಂದೇ ಬೋನು ಕುಟ್ಟಾಡೋನಿ ಜಮೀನು ಸದಾ ಉಜ್ನಾ ನಂದಿಯ ಉಜ್ನಾ ಗುರುಂಡು ಸದಾ ಉಜ್ನಾ ಬಯಂತುರು ಸುರೋ ಫರಸ್ ಕಮ್ ಶಿಮಾರೇನ್ ಒನೆ ಮಾರೆ ಬಯಂತ್ಯ ಅವರೋನಿ ಬಯಂತಿನ ಮಾರೆ ಹಪ್ತಿಯ ಒನೆ ಮಾರೆ ಲೋರು ಮಫಂಡುರು ಕೋ ಕಮಲ ಅಸ್ಸಾಮ ಅಲೈಕುಮ್ ವಾಲೇಕುಮ್ ಸಲಾಮ್ ದಾ ಅಟ್ಕಲ
2: ಅರೆ ಬೇನ್ ಗುಡಿ ಬೇನ್ ಗಾಯ ಗೋನ್ ಬಗಿನಿ ಕಸರ್ ಮಿಲಿಯ ಕಸರ್ ಕಸರ್ ಜಿ ಕಮ್ಲಾ